ಇಷ್ಟನ್ನು ಪದ್ಮಶ್ರೀ ಪುರಸ್ಕಾರ ಪ್ರಾಪ್ತದಲ್ಲೇ ಡಾಕ್ಟರ್ ಪದ್ಮ ಗುರ್ಮೀತ್ ಹೇ ಸುವಾ ರಿಗ್ಪ ಯಾ ಹಿಮಾಲಯತ್ಲ ಪಾರಂಪರಿಕ ವೈದ್ಯಕೀ ಪದ್ಧತಿಚೆ ತಜ್ಞ ಜಾವನ ಸತ್. ಹಿಮಾಲಯಾಚ್ಯಾ ವಾಠಾರಾತ್ ಹ್ಯಾ ಪದ್ಧತಿಕ ಅಮ್ಚಿ ವೈದ್ಯಕೀ ಮಂಟಾತ್. ತಾಣಿ ಥೈಚ್ಯಾ ಸೈಮಿಕ ವನಸ್ಪತಿಕ ವನಸ್ಪತಿ ಪಸೂನ್ ವಗ್ದಾ ತಯಾರ ಕರೂನ್ ಲೋಕಾಂಚೆ ದುಃಖ ಪೊಯ್ಸ್ ಕರ್ಪಾತ್ ಆಪಲೆ ಆಯುಷ್ಯ ಘಲೈಲಾ.